ಸಾನಿ ದ ನಿ ದ ಮ ದ ಮ ದ ಮ ಗ ಮ ಗ ಸ ಗ ಸ ಸಾನಿ ದ ಮ ಗ ಸ ನಿ ದ ನಿ ದ ಮ ಗ ಸ ನಿ ದ ನಿ ದ ಮ ಗ ಸ ನಿ ದ ನಿ ದ ಮ ಗ ಸ ನಿ ದ ಮ ಗ ಮ ದ ಗ ಮ ದ ನಿ ಗ ಮ ದ ನಿ ಸ ನಿ ದ ನಿ ಸ ಗ ನಿ ಸ ಗ ಮ ನಿ ಸ ಗ ಮ ದ ಮ ಗ ಮ ದ ಮ ದ ಸಾನಿ ದ ಮ ಗ ಮ ಗ